0: ಲುಕಯ್ಯ ಮಾರೆ ವಿಡನೆ ಊಣೆ ದೊಟ್ಟಿಗೆ ವಾಣೆ ಮಾಡೆ ಮೆಮರಿ ಲೋಸ್ಟ್ ಕೀಳ
1: ಮೆಮರಿ ಲೋಸ್ಟ್ ಕೌದು ಡಾಕ್ಟರ್ ಯಾರು ಸುನ್ನದು
2: ತ್ಯಾಗನ್
3: Even in driving, Shamit and Charu.